0: ಆಡಿ ಬಾರಿ ಲಿಲಿವ.
1: ಹಾ ದೇವತಿ, ಸೇ ಮಝಿ ದರಿಯಾರು ಸಾಯುಠಿ ಆಣಿಥಿವಾ ಸ್ವಪ್ನಟಾ ದರಿಯಾಕୁ ಚಾಲಿಗಲಾ ದೇವಕಿ, ದರಿಯಾକୁ ଚାଲିଗଲା
2: ମାନେ
0: ବା ସେ ଦାନବଟାକୁ ମାରୁ ମାରବ ଡୁବ ବି ଚାଲିଗଲା ଲୋ ବା ଚାଲିଗଲା